ಒಂದೆಡೆಗೆ ಸರ್ವ ಸೃಷ್ಟಿ ಸತ್ಯ ಮಹಿಮಲೇನಿ ತಲ ಮೇಲು ಕನುಗೊನ್ನ ಸತ್ಯ ಮಹಿಮಲೇನಿ ತಳ ಮೇದು ಕನುಗೊನ್ನ ಶುದ್ಧ ಸತ್ವಮದಿಯೇ